ಗೋಫಿನು ವೈ ಗೋಫಿನು ಅರ್ಧರಾತ್ರಿ ಗೋಫಿನು ಗೋಫಿನು ವೈ ಗೋಫಿನು ಅರ್ಧರಾತ್ರಿ ಗೋಫಿನು. ಮಾಹೇರಿ ನೆಲಾ ಸೋಮು ಗೋಮುಚಾ ಗಾಡ ಹವಾಚ ಸೋಮು ಗೋಮು ಸೋಮು ಗೋಮುಚಾ ಗಾಡ ಸಸುವೈ ಸುನೇಲ ಧಾಡ ಸಸುವೈ ನಿ ಸುನೇಲ ಧಾಡ್ಲ ಅಹೋ ನಿತಿಲ ಅಡವಲ ಅಹೋ ನಿತಿಲ ಅಡ